ade ehwe baabi a wodi ye firi baabi a wodi ye dru ya na ne ye kan ne se wo na wo nkwa en wo ma ye nkwa na udinu en wa wa your name is wonderful Eruade da wase Eruade da wase Eruade da wase Ye hini ye mada wase Ye kuni ye mada wase